ಮದ ನಿನ್ನಿದ ನಿಂದ ಸಾಂಸದ ನಿನ್ನ ಮಗ ಮನೆ ಕುಂಜರು ಇಲಗರು ಮನೆ ಕುಂಜರು ಇಲಗರು ಮನೆ ಕುಂಜರು ಪಿಲ್ಗು.

ಕೆಲವೇ ಹರಣ ಆಸ್ಕರಣ ಮಾರೇ ಕಹಿಂದೇ ಶಸ್ತ್ರ ಸಂತಾನ ಸುಖ ದಿಂದ ಉನ್ನಾ ದೀ ರಖವಾಲಿ ಸುಖ ಸಂತಾ ಕರಣ ದುರ್ಮದ್ರಣ ಕೆಲವೇ ಹರಣ ಆಸ್ಕರಣ ಜಯ ಜಯ ಜಕಾರಣ ಸೃಷ್ಟಿ ವಾರಣ ಮಂ ಪ್ರತ್ವಾರಣ ಜಯ ದೇವನ್ ಜಯ ದೇವನ್.